0: ಸಮಂ ವ್ರತಂ ಸದೈವ ಕುರ್ವೀತ ಸಪ್ತವಾನೇಶು ವಾಯದಿ ತೇಷಾಂ ಶಸ್ತ್ರಾನ್ಯುತ್ಪಲಾನಿ ವಹ್ನಿಸ್ಯಾಚಂದ್ರ ಶೀತಲಃ ನ ಚೈವಂ ವ್ಯಾದಯಂತ್ಯಸ್ಮಾನ್ ಮೃಗ ಪಕ್ಷಿ ಗಜಾದಯಃ ಮಹಾಂಗತಮಸೇ ಪ್ರಾಪ್ತೇ ಮಾರ್ತಾಂಡಸ್ಯೋದಯಾದಿವ ವಿಲಯಂ ಯಾಂತಿ ಪಾಪಾನಿ ಶತಜನ್ಮಾರ್ಜಿತಾನಿ ವೈ.
1: ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರ.